ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃಶಿವಾಯ ಮಂದಾಕಿನಿ ಸಲಿಲ ತಂದನ ಚರ್ಜಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪಶೋಭುಷ ಸುಭೂಜಿತಾಯ ತಸ್ಮೈ ಮಕಾರಾಯ ನಮಃಶಿವಾಯ ಶಿವಾಯ ಗೌರೀ ವದನಾಭಿವೃದ್ಧಮ ಸೂರ್ಯಾಯ ದಕ್ಷಾಧರಣಾಶಕಾಯ ಶ್ರೀನೀಲಕಂಠಾಯ ಬೃಹಸ್ವಧ್ವಜಾಯ ತಸ್ಮೈ ಶಿಖಾರಾಯ ನಮಃಶಿವಾಯ ವಶಿಷ್ಠಕುಂಭೋದ್ಭವ ಗೌತಮಾರ್ಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ಪೈಶ್ವಾನರುಲೋಚನಾಯ ತಸ್ಮೈ ಮಕಾರಾಯ ನಮಃಶಿವಾಯ ಯಾಕ್ಷಸ್ವರೂಪಾಯ ಜಟಾಧರಾಯ ಪೀನಾಕಾಷ್ಠಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಏಕಾರಾಯ ನಮಃಶಿವಾಯ ಪಂಚಾಶ್ರಮ ಪುಣ್ಯವ್ಯಾಪಾರ ಶಿಷ್ಯನದು ಶಿವಲೋಕಿ ಮಾಮ್ನವತಿ ಶಿವೇನ ಸಮೋದತೆ ಓಂ ಸರ್ವಲೋಕಾಯ ದರ್ಶನಂ.